ರಚನ ಶ್ರೀ ಸಮಲಂ ಪ್ರಶಾಂತ್, ನಿರ್ವಹಣ ಡಾಕ್ಟರ್ ಸಾಂಬಸರಾವ್ ಕಂಡ್ರಾತಿ, ಸಹಕಾರಂ ಶ್ರೀ ಜಿ ಸುರೇಶ್ ಬಾಬು. ಇಂದಲಿ ಪಾತ್ರಲು ಪಾತ್ರಧಾರಲು ಆನಂದಂ ಶ್ರೀ ಕೆ ಎಸ್ ಕುಮಾರ್, ಸೂರ್ಯಂ ಶ್ರೀ ಪಿ ಶ್ರೀನಿವಾಸರಾವ್, ಸತ್ಯರಾವ್ ಶ್ರೀ ಡಿ ಸತ್ಯನಾರಾಯಣ, ರಂಗಯ್ಯ ಶ್ರೀ ಸಿ ಎಚ್ ಜೀವನಾದಿತ್ಯ, ಉಲ್ಕಾಪಾತಂ ಶ್ರೀ ಜಿ ಸುರೇಶ್ ಬಾಬು, ಎಸ್ಐ ಶ್ರೀ ಪಿ ವಿನೋದ್, ಖೈದಿ ಶ್ರೀ ಎನ್ ಅರುಣ್ ಕುಮಾರ್. ವಿರಂಡಿ ನವರಸಭರಿತಂ ನಾಟಕಂ.

0: ರಚನಾ ಶ್ರೀ ಸಮಲಂ ಪ್ರಶಾಂತ್, ನಿರ್ವಹಣಾ ಡಾಕ್ಟರ್ ಸಾಂಬಶಿವರಾವ್ ಕಂಡ್ರಾತಿ, ಸಹಕಾರಂ ಶ್ರೀ ಜಿ ಸುರೇಶ್ ಬಾಬು. ಇಂದಲಿ ಪಾತ್ರಲು ಪಾತ್ರಧಾರಲು ಆನಂದಂ ಶ್ರೀ ಕೆ ಎಸ್ ಕುಮಾರ್, ಸೂರ್ಯಂ ಶ್ರೀ ಪಿ ಶ್ರೀನಿವಾಸರಾವ್, ಸತ್ಯಾರಾವ್ ಶ್ರೀ ಡಿ ಸತ್ಯನಾರಾಯಣ, ರಂಗಯ್ಯ ಶ್ರೀ ಸಿ ಎಚ್ ಜೀವನಾದಿತ್ಯ, ಉಲ್ಕಾಪಾತಂ ಶ್ರೀ ಜಿ ಸುರೇಶ್ ಬಾಬು, ಎಸ್ಐ ಶ್ರೀ ಪಿ ವಿನೋದ್, ಖೈದಿ ಶ್ರೀ ಎನ್ ಅರುಣ್ ಕುಮಾರ್. ಇದು ಆಕಾಶವಾಣಿ ಹೈದರಾಬಾದ್ ಕೇಂದ್ರ ಸಮರ್ಪಣ.
1: ఆకాశవాణి విశాఖపట్నం కేంద్రం చిత్రగీతాలు వింటారు.